0: taşıma paha, anıl tunay taşıma hata.
1: Latin anı, Latin anı, Latin anı.
0: Lakana Radio ITN.
2: Kulahay binari tahay.
3: ಕೃಷಿ ಕ್ಷೇತ್ರದ ನವಪನಕ್ ಲಭಾ ತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಆರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಚಾಂದಿಯ ಇತ ಅಡು ಮಿಲಕನ ನೆಟತೆ ಒಬೆ ಪಸು ಮೀಟರ್ ಸಹನೆಯಕ್ದ ಮಸಕಟ ರೂಪಾಯಿ 25000ಕ್ ದಕ್ವ ಮಿಲತಿ ಗೆ ನೇಮ್ ಸಂದಹ ನಯ ಸಹನೆಯಕ್ದ ಹಂದುನಾ ದುನ್ ಏಕಮ ಸೂಪರ್ ಮಾರ್ಕೆಟ್ ಚಾಂದಿಯ
4: ಟೇಕ್ಯಾ ಸುರಕೆ ಮುಮಗ ತೋಟಾ ಕ್ಲೀನ್ ಶ್ರೀ ಲಂಕಾ ವೆಡಸಟಹನೆಯ ಅತೇ ಕ್ರಿಯಾತ್ಮಕ ವನ ಜಾತಿಕ ಮಾರ್ಗ ಆರಕ್ಷಾವ ಪಿಲಿಬಂದ ಸಿಸುಂ ದನುವತ್ ಕಿರೀಮೆ ಟೇಕ್ಯಾ ಮೀಲಂಗ ವೆಡಸಟಹನ
5: ಜುನಿ ತುನ್ವನದಾ ಉದಯಸನ ಹತೆ ಸಿಟ ಬೋಮಿರಿಯ ಜಾತಿಕ ಪಾಸಲೇದೇ
3: ಸಂವಿಧಾನಯ ಕ್ಲೀನ್ ಶ್ರೀಲಂಕಾ ಲೇಖಂ ಕಾರ್ಯಾಲಯ ಶ್ರೀಲಂಕಾ ಪೊಲೀಸಿಯ ಸಮಕ ಅಧ್ಯಾಪನ ಅಮಾತ್ಯಾಶಯ
0: ಪೂರ್ಣ ಮಾಧ್ಯಮ ಹಿವರ ಸ್ವಾಧೀನ ರೂಪವಾಹಿನಿ ಮಾಧ್ಯಚಾಲಯ ಟೇಕ್ಯಾ ಸುರೇಕಿ ಮುಮಗ ತೊಟ್ಟ